ಸುಮನಾ ಅಸಾತ್ ಅಧ್ಯಾವೋಚದಧಿವಕ್ತ ಪ್ರಾಥಮೋ ದೈವ್ಯೋಭಿಷಕ್ ಅಹೇಗ್ಯಶ್ಚ ಸರ್ವಾನ್ ಜಂಭಯನ್ ಸರ್ವಾಶ್ಚ ಯಾತು ಧಾನ್ಯೋ ಧರಾಚೀಃ ಪರಾಸು ವಾ ಅಸವ್ಯಸ್ತಾಮ್ರೋ ಆರುಣ ಉತ ಬಭ್ರುಸ್ಸು ಮಂಗಲಾಃ ಯೇ ಚೈನಗ್ಯ ರುದ್ರ ಅಭಿತೋ ದೀಕ್ಷಿಶ್ರಿತಾಃ ಸಹಸ್ರಶೋ ವೈ.

ದೃಷ್ಟನ್ನದೃಷ್ಟನ್ನುದಹಾರ್ಯಸ್ಸ ದೃಷ್ಟೋ ಮೃಳಯಾತಿ ನಃ ನಮೋಸ್ತು ನೀಲಗ್ರೀವಾಯ ಸಹಸ್ರಾಕ್ಷಾಯ ಮೀಳುಷೇ ಅಥೋ ಯೇ ಅಸ್ಯ ಸತ್ವಾ ಆನೋ ಹಂತೇಭ್ಯೋ ಕರನ್ ನಮಃ ಪ್ರಮುಂಚ ಧನ್ವಾನಸ್ತ್ವಮುಭಯೋರಾರ್ತ್ನ್ಯೋರ್ಜ್ಯಾಂ ಯಾಶ್ಚಾತೇ ಹಸ್ತಯಿಷಾ ವಃ ಪರಾತಾ ಭಾಗವೋ ವಪ ವಿಜ್ಯಂ ಧನುಃ ಕಪರ್ದಿನೋ

ಯಾವುದೇ ಬರಾಧದಕ್ಷರ ಪಕ್ಕಕ್ಕೆ ಮುಕ್ಕಾವಶ್ಯತ ವೇದಾಹಂ ಸತ್ಯಂ ಜೋಹಿಲ್ಪರಾಧಮನ್ಯಾಕ್ಷ್ಮೇ ಭದ್ರಾಹಮೇಷ್ಟಾಯಕ್ಷಂ ನಿಲಂ ರಾಷ್ಟ್ರಮಸಾಧಿಗೆ ಭದ್ರಾಹಂ ನಾಹ ವಧ್ಯಂ ದೇವೇ ಭದ್ರಾಹಂ ಕಾಯಮಸ್ವಃ ಭದ್ರಾಹಂ ರಾಹಂ ರಾಹಂ ರಾಗಾಹಾತ್ರೇ ಭದ್ರಾಹಮಸ್ವಃ ಅವರಹಾತ್ರಾಭ್ಯಾಂ ನಕ್ಷತ್ರೇಭ್ಯಸ್ತೋದಯಾಭ್ಯಾಂ ಭದ್ರಾಹಸ್ತಭ್ಯಂ ನಾರಯಂತಕರೋಹಸ್ತಗ್ರೇಧಿ ಪುನರಾಯ ಪುತ್ರಾಯ ಪಿತಾ ಚಂದೇವಾ ಕ್ಷಮ

ಸ್ನಂತಾನ್ ಅಸ್ಮತ್ಪಾದಾಶ್ರಯಣ ಪದವೀಂ ನಾರ್ಹತೀತಿ ಕ್ಷಿಪೇನ್ಮಾಂ ಅದ್ಯೈವೇಮಂ ಶರಣವಿಹರಾದ್ವಿಧಿ ಭೀತ್ಯೈವ ನಷ್ಟಂ ಗ್ರಾಮೋ ಗೃಹ್ಣಾತ್ಯಹಿತತನಯಂ ಕಿನ್ನು ಮಾತ್ರ ನಿರಸ್ತಂ ಕ್ಷಂತವ್ಯಂ ವಾ ನಿಖಿಲಮಪಿ ಮೇ ಭೂತಭಾವಿ ವ್ಯಲೀಕಂ ದುರ್ವ್ಯಾಪಾರ ಪ್ರವಣಮಥವಾ ಶಿಕ್ಷಣೀಯಂ ಮನೋ ಮೇ ನತ್ವೇ ವಾರ್ತ್ಯಾ ನಿರತಿಶಯಯಾ ತ್ವತ್ಪದಾಬ್ಜಂ ಪ್ರಪನ್ನಂ ತ್ವದ್ವಿನ್ಯಸ್ತಾಖಿಲ ಭರಮಮುಂ ಯುಕ್ತಮೀಶ ಪ್ರಹಾತುಂ ಸರ್ವಜ್ಞಸ್ತ್ವಂ ನಿರವಧಿ ಕೃಪಾ ಸಾಗರಃ ಪೂರ್ಣ ಶಕ್ತಿಃ ಕಸ್ಮಾದೇನಂ ನ ಗಣಯಸಿ ಮಾಂ ಆಪದಬ್ಧೌ ನಿಮಗ್ನಂ ಏಕಂ ಪಾಪಾತ್ಮಕಮಪಿ ರುಜಾ ಸರ್ವತೋತ್ಯಂತ ದೀನಂ ಜಂತುಂ ಯದ್ಯುದ್ಧರಸಿ ಶಿವ ಕಸ್ತಾವತಾತಿ ಪ್ರಸಂಗಃ ಅತ್ಯಂತಾರ್ತಿವ್ಯಥಿತಮಗತಿಂ ದೇವ ಮಾಮುದ್ಧರೇತಿ ಕ್ಷುಣ್ಣೋ ಮಾರ್ಗಸ್ತವ ಬತ್

ಮೇ ವಿದ್ವಾನಮೃತ ಇಹ ಭವತಿ ನಾನ್ಯ ಪಂಥ ಅಜನಾಯ ವಿದ್ಯತೆ ಯಜ್ಞೇನ ಹಿಗ್ಗಮೈರಂ ತಥೇಪಾ ತಾರಿ ಧರ್ಮಾಣಿ ಪ್ರಸವಾನ್ಯಾಸಂ ಕೇಹನಾಕಂ ಮಹಿಮಾನ

ಸನ್ನ ಪರಾಣಿ ಸನ್ನ ಪ್ರತ್ಯಂತಂ ಶಿವಾಕ್ಷೇಣ ತೇನೈರಂ ಪ್ರಾಹೇಶಂ ತೇನೈರವಧೀಗಮಂ ಶೇಷಮಾವೋಧನ ಸರ್ವಾಹಂಗ ಸರ್ವರ ಬಲು ಸರ್ವರ ತನು